ಮಧುಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ

ರಾಮ ಕೃಷ್ಣ ವಾಸುದೇವ ನಾರಾಯಣ ಹರಿ ಹರಿ ವಿಶ್ವರೂಪ ವಾಸುದೇವ ನಾರಾಯಣ ಹರಿ ಹರಿ